0: ಇದ್ದಂಗ ಹೋ ಜಮ್ನಿ ಐನಕ್ಕೆ ಮಾ ಜಮ್ನ ತುಪ್ಪ ಅನ್ನದ ಓದ್ತಾನೆ ಬೇರೆ ಯಾವ ಬೇಕು ಕೇಟಾರು
1: ಆಮೇಲೆ ಮನುಷ್ಯನೇ ತಗೇಕೋ ಇರುವ ನಂತರ ಪ್ರಸಿದ್ಧ